0: Πρέξε, πρέξε,
1: πρέξε, πρέξε, πρέξε,
0: πρέξε, πρέξε,
1: πρέξε, πρέξε,
2: πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε, πρέξε,